ಶಾಂಪತಿ ಪಾದೌ ಪಾತು ದಿನಮಣಿ ಪಾತು ವಿದ್ರೋಹಿಲಂ ವಪು ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಕ್ಷ ಸನ್ನಿಭಂ ಸರ್ವರೋಗ ಭಯಾದಿಭ್ಯೋ ಉಚ್ಯತೆ ನಾತ್ರ ಸಂಶಯಃ ಸಂವತ್ಸರಮುಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇ.

ಶಿರೋ ದೇಶಂ ಸೌಮ್ಯ ಪಾತು ಚಪಾಲಕಂ ನೇತ್ರೇ ಜ್ಞಾನಮಯ ಪಾತು ಶಶಿ ಸುತಃ ಘ್ರಾಣಂ ಗಂಧಧರಃ ಪಾತು ಭುಜೌ ಪುಸ್ತಕ ಭೂಷಿತಃ